ಕೊಡಿ ಅಂಬೋದು ರಂಕೇಶಿ ಕೊಮ್ಮಬೋತೆ ಕೊಮ್ಮುಲೋಡ ದೇಶಿ ಮರಿ ಪೇಪಲು ದಿನಾಡುರು ಜಡಲಿಪಿ ಮರ್ರಿ ಸೆಟ್ಟು ದೆಯ್ಯಾಲ ಕೊಂಪಂಟೆ ಜಡಲಿಪಿ ಮರ್ರಿ